0: ತಿರು
1: ನೀ ಸ್ಪೆಷಲ್ ಮಾ, ನೀ ಸ್ಪೆಷಲ್ ಮಾ, ನೀ ರೊಂಬ ಸ್ಪೆಷಲ್. பண்றீங்க உள்ளமே, நீ சாதா